ತದಿತ್ತ ಜನತಾಂ ತದ್ದಿತ್ತ ಜನತಾಂ ತದ್ದಿತ್ತ ಜನತಾಂ ತದ್ದಿತ್ತ ಜನತಾಂ ತದ್ದಿತ್ತ ಜನತಾಂ ತದ್ದಿತ್ತ ಜನತಾಂ ತದ್ದಿತ್ತ ಜನತಾಂ ತದ್ದಿತ್ತ ಜನತಾಂ ತದ್ದಿತ್ತ ಜನತಾಂ ತದ್ದಿತ್ತ ಜನತಾಂ ತದ್ದಿತ್ತ ಜನತಾಂ ತದ್ದಿತ್ತ ಜನತಾಂ ತದ್ದಿತ್ತ ಜನತಾಂ ತದ್ದಿತ್ತ ಜನತಾಂ ತದ್ದಿತ್ತ ಜನತಾಂ ತದ್ದ